ಸರವಣ ನಿರ್ಗುಣಾಸರ್ಗುಣ ಪ್ಯೋಹಿಕರಾತಾರ್ಜುನ ಸರ್ಗಿ ಮೋಹ್ಯಾಗ್ನಿ ಚರತು ಪ್ರಭಾ ಗುಣಾಯಗ್ನಿ ಜ್ಯೋಂತ್ಯಾಪಿ ಪಾಯ ಹಾರ್ಬೇನ ದುಗ್ಜಾನಾಹಿ ಪೋಯ ಸರ್ಗುಂದರಂ ತ್ರಿಕೋಸೋಯೋತ್ ಪೋತ್ರವೇ ಆರುಪ್ರಂಗ್ ಪಯ ಪ್ರಕಾಶ ಸಾಧಕ ಸಂಗರಾಚಾರ ಚನಾಭಿನಿ ಕಲ್ತಾರ್ಯನ್ ಕೃಪಾನಾನ್ ಬಲಹಾರಿ ಸ್ವರೂಪ ಸಾಧನ ಚಾಲಯನ್ ಭಜನ್ ವಿಖ್ಯಾ ಸಗದೀಶಾರ ಹರ ಹರ ನಾಮ ಕಮಾಮನ ನಾನಕ ವಿಭಗನ ಸಾರ ಪದ ಸಂತ ಜನ ಮೇಲ್ ಕರಹ ವಿಚಾರಿ ಸುನಾಮ ಆಧಾರ್ಯ ಸಾರ ಜನ ಕಮಲ ಮಹರ ತಾರ